0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ 100.1 ಎಫ್ಎಂ.
1: ನಾದಗಂಗೆಯ ನಿತ್ಯ ಪುಷ್ಕರ, ಭಕ್ತಿ ಕುಸುಮಾಂಜಲಿ, ಭಕ್ತಿ ಸಂಗೀತದ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ದುರಿತ ಗಜ ಪಂಚಾನನ ಶ್ರೀಪಾದರಾಯರ ರಚನೆ ಇದು. ಬಿಎಸ್ ವಿಜಯರಾಘವನ್, ಎಸ್ಬಿ ಕೇಶವಮೂರ್ತಿ ಹಾಗೂ ಅನಸೂಯ ಹಾಡಿದ್ದಾರೆ.
2: ವೆಲ್ಕಮ್ ಟು ಟುಡೇಸ್ ಡಿವೋಷನ್ ಮ್ಯೂಸಿಕ್ ಪ್ರೋಗ್ರಾಮ್. Dear listeners, in the beginning, let us listen to B.S. Vijayaraghavan, S.B. Keshamurthy and Anasuya present

0: ಆರ್ ಸುಚೇತನವರ ದನಿಯಲ್ಲಿ ಕನಕದಾಸರ ಒಂದು ದೇವರ ನಾಮ ನೇಮವಿಲ್ಲದ ಹೋಮವೇತಕಯ್ಯ.
1: ಆರ್ ಸುಚೇತನ್ ಪ್ರೆಸೆಂಟಿಂಗ್ ನೇಮವಿಲ್ಲದ ಹೋಮವೇತಕಯ್ಯ, ರಿಟನ್ ಬೈ ಕನಕದಾಸ.

0: ಆರ್ಯ ರಮಾಮಣಿ ಅವರ ದನಿಯಲ್ಲಿ ಪುರಂದರದಾಸರ ಒಂದು ರಚನೆ, ಎಂಥ ಚೆಲುವಗೆ ಮಗಳನ್ನು ಕೊಟ್ಟನು.
1: ಎಂಥ ಚೆಲುವಗೆ ಮಗಳನ್ನು ಕೊಟ್ಟನು. ಅ ಕಾಂಪೋಸಿಷನ್ ಆಫ್ ಪುರಂದರದಾಸ, ಸಂಗ್ ಬೈ ಆರ್ಯ ರಮಾಮಣಿ.
2: ಎಂಥ ಚೆಲುವಗೆ

0: ವೃಂದಗಾನದಲ್ಲಿ ವ್ಯಾಸರಾಯರ ಒಂದು ದೇವರ ನಾಮ ನಮೋ ಪಾರ್ವತಿ ಪತಿನು ತಜನ ಪರ.
1: ಒನ್ ಮೋರ್ ಸಾಂಗ್ ಇನ್ ಕೋರಿಸ್, ನಮೋ ಪಾರ್ವತಿ ಪತಿನುತ ಜನಪರ, ರಿಟನ್ ಬೈ ವ್ಯಾಸರಾಯ.

0: ಹರೇ ವಿಠಲ ಪಾಂಡುರಂಗ ವಿಜಯದಾಸರ ರಚನೆ, ರೂಪಾ ಹಾಗೂ ದೀಪಾ ರಾವ್ ಹಾಡಿದ್ದಾರೆ.
1: ರೂಪಾ ಅಂಡ್ ದೀಪಾ ಸಿಸ್ಟರ್ಸ್ ಪ್ರೆಸೆಂಟಿಂಗ್ ಹರೇ ವಿಠಲ ಪಾಂಡುರಂಗ, ರಿಟನ್ ಬೈ ವಿಜಯದಾಸ.

0: ವೃಂದಗಾನದಲ್ಲಿ ಕನಕದಾಸರ ಒಂದು ರಚನೆ ಕೇಳಿ. ನೋಡಿ ಮರುಳಾಗದಿರು ಪರಸತಿಯರ.
1: ನೌ ನೋಡಿ ಮರುಳಾಗದಿರು ಪರಸತಿಯರ. ಸಂಗಿನ್ ಕೋರಸ್ ರಿಟನ್ ಬೈ ಕನಕದಾಸ.

ಕೇಳಿ ವೃಂದಗಾನದಲ್ಲಿ ದೇಶಭಕ್ತಿ ಗೀತೆ ಇಳೆಗೆ ಬಂತು ಭಾರತಕ್ಕೆ ಬಂತು. ನೌ ಲೆಟ್ ಅಸ್ ಲಿಸನ್ ಟು ಅ ಪೇಟ್ರಿಯೋಟಿಕ್ ಸಾಂಗ್ ಸಂಗ್ ಇನ್ ಕೋರಸ್.

0: ಭಕ್ತಿ ಕುಸುಮಾಂಜಲಿ ಭಕ್ತಿ ಸಂಗೀತದ ಕಾರ್ಯಕ್ರಮವನ್ನು ಇದುವರೆಗೆ ನೀವು ಕೇಳಿದ್ದು. ಇಂದಿನ ಈ ಹೊತ್ತಿನ ಭಕ್ತಿ ಸಂಗೀತದ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ.
1: Dear listeners, you are listening to various compositions rendered by various artists. This devotional program is a contribution of Akashvani Bengaluru, Anytime Indian Music.

0: ಇದು ಆಕಾಶವಾಣಿ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್. ಕೇಳಿ ಕಾರ್ಯಕ್ರಮ ಅಮೃತ ಗುರುಕುಲ ಸಂಗೀತ ಪಾಠ. ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ ಪದ್ಮಾ ಗುರುದತ್. ಭಾಗವಹಿಸುವ ವಿದ್ಯಾರ್ಥಿನಿ
1: ಭವಾನಿ. ನಮಸ್ತೆ ಮೇಡಮ್.
2: ನಮಸ್ತೆ. ಚರಣದ ಭಾಗದಲ್ಲಿ ಇದ್ವಿ ನಾವು ಹಿಂದಿನ ತರಗತಿ.
1: ಹೌದು.
2: ಇವಾಗ ಒಂದ್ಸಲ ಆ ಭಾಗ ಹಾಡ್ಬಿಟ್ಟು ಅದರ ಮಧ್ಯಮ ಕಾಲ ಸಾಹಿತ್ಯ ಹಾಡ್ಬಿಟ್ಟು
1: ನೋಡೋಣ
2: ಮುಂದೆ. ಹೇಗೆ ಜ್ಞಾಪಕ ಇದೆ ಅಲ್ವಾ? ನಾಕನಾಯಕ ತಾಪನಾಶನ.

0: ಕಟ್ ಮಾಡ್ಕೊಳ್ಳಿ.
1: ಮಾಕ
0: ಲಯ ಶುಭ
1: ಲಯ ಶುಭ
0: ಒಟ್ಟಿಗೆ ಸೇರಿಸಿ ಆಮೇಲೆ ಹಾಡ್ಬೇಕು. ನೀವು ಅಭ್ಯಾಸ ಮಾಡುವಾಗ ಅಷ್ಟಕ್ಕೆ ಬಿಡಿಸ್ಕೊಂಡು ಆಮೇಲೆ ಅದನ್ನ ಸೇರಿಸ್ಕೊಂಡು ಅಭ್ಯಾಸ ಮಾಡ್ಬೇಕು.
1: ಮಾಕ ಲಯ ಶುಭ ಮಾಕ ಲಯ ಶುಭ
0: ಕಲಯ ಅಂತ ಬರ್ಬೇಕು. ಲಯ ಶುಭ ಆಗ್ಬಾರ್ದು.

0: ಮುಂದಿನ ಚರಣಗಳನ್ನು ಬರ್ಕೊಂಬಿಡಿ. ದಿನಕರ ತನಯ ಪಾಲ,
1: ದಿನಕರ ತನಯ ಪಾಲ,
0: ತನಯ ಪಾಲ ಸೇವಿತ
1: ಸೇವಿತ
0: ಪವನಜ
1: ಪವನಜ
0: ಸೇವಿತ ಪವನಜ ಹಾಟಕ ಚೇಲ
1: ಹಾಟಕ ಚೇಲ
0: ಘನ ಸಾರಾಂಕಿತ ಫಾಲ
1: ಘನ ಸಾರಾಂಕಿತ ಫಾಲ
0: ಕೌಸಲ್ಯೇಯ ಸುಶೀಲ
1: ಕೌಸಲ್ಯೇಯ ಸುಶೀಲ
0: ನಂತರ ಜನಿತ ನತ ಜನ
1: ಜನಿತ ನತ ಜನ
0: ಸಕಲ ಶುಭ ಗುಣ
1: ಸಕಲ ಶುಭ ಗುಣ
0: ಸನಕ ಮುಖಮುನಿ
1: ಸನಕ ಮುಖಮುನಿ
0: ಶರಣ ನಿರುಪಮ
1: ಶರಣ ನಿರುಪಮ
0: ಬರ್ಕೊಂಡಿದ್ದೀರಾ? ಹಾಂ. ಇದು ಇದು ಮೊದಲನೇ ಚರಣ. ಎರಡನೇ ಚರಣನೂ ಬರ್ಕೊಂಬಿಡಿ.
1: ಹಾಂ.
0: ಸಾಹಿತ್ಯ ಭಾಗ ಇಟ್ಕೊಂಡಿರ್ಬೋದು ನೀವು.
1: ಹಾಂ.
0: ವಾರಿಧಿ
1: ವಾರಿಧಿ
0: ಮದ ವಿದಾರ
1: ಮದ ವಿದಾರ
0: ವಾರಿಧಿ ಮದ ವಿದಾರ
1: ವಾರಿಧಿ ಮದ ವಿದಾರ
0: ಪೂರ್ಣ ಚಂದ್ರವದನ
1: ಪೂರ್ಣ
0: ಚಂದ್ರವದನ ವಿಮಲ ಹಾರ
1: ವಿಮಲ ಹಾರ
0: ಮಾರ ಸಮಾಕಾರ
1: ಮಾರ ಸಮಾಕಾರ
0: ಮಹಿಧರಾದಿ
1: ಮಹಿಧರಾದಿ
0: ಗಂಭೀರ
1: ಗಂ

0: ಗಂಭೀರ.
1: ಸಾರಸೋದ್ಭವ
2: ಸಾರಸೋದ್ಭವ
1: ಸನ್ನುತಾವಹ
2: ಸನ್ನುತಾವಹ
1: ಚಾರುತರಹಾಸ
2: ಚಾರುತರಹಾಸ
1: ಜಾನಕೀವರ
2: ಜಾನಕೀವರ.
1: ಇದು ಸಾಹಿತ್ಯ. ದಿನಕರ ತನೆಯ ಪಾಲ ಅನ್ನೋದು ಮೊದಲನೇ ಚರಣ ಶುರು ಆರಂಭ. ಎರಡನೇ ಚರಣದ ಆರಂಭ ವಾರಿಧಿ ಮದ ವಿದಾರ. ಮೂರನೆಯ ಚರಣ ಸಾಕೇತ ಪುರಭೂಪ. ನಮಗೆ ಸ್ವರ ಪ್ರಸ್ತಾರದೊಂದಿಗೆ ಒದಗಿಸಿರೋದು ಮೂರನೇ ಚರಣ. ಆದ್ರಿಂದ ನಾವು ಮೊದಲನೇ ಎರಡ್ ಚರಣ ಸಾಹಿತ್ಯನೂ ಅದರಂತೆ ಗಮನಿಸ್ಕೋಬೇಕಾದ್ದು ನಮ್ಮ ಕರ್ತವ್ಯ. ಇವಾಗ
2: ಚರಣ
1: ಭಾಗವನ್ನು ನೋಡಿ. ಈಗ ಸ್ವರಲಿಪಿ ಯೊಂದಿಗೆ ಹೇಳ್ಕೊಟ್ಟಿದ್ದ ಭಾಗ ನಿಮ್ಗೆ ಅರ್ಥ ಆಗಿದೆ ಅಲ್ವಾ?
0: ದಿನಕರ ತನಯ ಪಾಲ
1: ನಮ್ಮ ಪಲ್ಲವಿಯ ಪ್ರಕಾರ
2: ಸರಿ
1: ಹಡಿ. ದಿನಕರ ತನಯ

ಸುಗ್ರೀವರ ತನೆಯ ಪಾಲ ಅಂದ್ರೆ ಸೂರ್ಯನ ವಂಶಕ್ಕೆ ಸೇರಿದವನು ಸುಗ್ರೀವ. ಸುಗ್ರೀವನನ್ನು ಪೊರೆದವನು, ಪಾಲಿಸಿದವನು ಅನ್ನೋ ಅರ್ಥ. ಸೇವಿತ ಪವನಜ, ಪವನಜ ಅಂದ್ರೆ ಆಂಜನೇಯ, ಮಾರುತಿ, ಮಾರುತಿಯಿಂದ ನೀನು ಸೇವೆಯನ್ನ ಸ್ವೀಕರಿಸಿದವನು. ಹಾಟಕ ಅಂದ್ರೆ ಚಿನ್ನ, ಬಂಗಾರ. ಹಾಟಕ ಚೇಲ, ಬಂಗಾರದ ವಸ್ತ್ರ ಅಂದ್ರೆ ಹೊಂಬಣ್ಣದ ವಸ್ತ್ರವನ್ನ ಧರಿಸಿದವನು ಅಂತ ಅರ್ಥ. ಈ ಘನಸಾರ, ಘನಸಾರಾಂಕಿತ ಪಾಲ ಅಂತ ಇದೆ, ಇದರ ಅರ್ಥ ಏನು? ಕರ್ಪೂರ, ರಕ್ತ ಚಂದನ, ಶ್ರೀಗಂಧ, ಅಗರು ಇದನ್ನೆಲ್ಲ ಸುಗಂಧ ದ್ರವ್ಯದ ಗುಂಪಿಗೆ ಸೇರ್ತೀವಿ. ಅದರಲ್ಲಿ ಕಸ್ತೂರಿ ತಿಲಕ ಹೇಳ್ತೀವಲ್ಲ ಹಾಗೆ, ಘನಸಾರಾಂಕಿತ ಪಾಲ. ರಾಮನಿಗೆ ಕೂಡ ನಾಮವನ್ನ ಇಟ್ಟಿರೋದನ್ನ ಗಮನಿಸಿರ್ಬೋದು, ಅದು ಘನಸಾರಾಂಕಿತ ಪಾಲ. ಈ ನಾಲ್ಕರ ಒಂದು ಮಿಶ್ರಣ ಹಣೆಯಲ್ಲಿ ತಿಲಕವಾಗಿ ಧರಿಸಿದಾನೆ. ಆಕೆ, ಆತನ ಮಾತೆ ಕೌಸಲ್ಯೆ, ಕೌಸಲ್ಯೆಯ ಸುಶೀಲ, ಕೌಸಲ್ಯೆಯ ಮಗನಾದವನೇ. ಈ ಜನಿತ ಯಾರು ಹುಟ್ಟಿದ್ದಾರೆ, ನತ ಜನ ನಮಸ್ಕಾರಗಳನ್ನ, ಈ ಭೂಮಿಯಲ್ಲಿ ಹುಟ್ಟಿದ ಸಕಲ ಜನರ ನಮಸ್ಕಾರಗಳನ್ನು ಸ್ವೀಕರಿಸಿ ಶುಭವನ್ನು ಉಂಟು ಮಾಡುವ ರಾಮ, ನಿನಗೆ ಜಯವಾಗಲಿ ಅಂತ ಹೇಳಿರೋ ಭಾಗ ಆಯ್ತು. ಅರ್ಥ ಆಯ್ತು.

0: ಒಂದ್ಸಲ ಸ್ವರ ಭಾಗ ಹಾಡ್ಬಿಡಿ. ಪಮದ ಹಳಿ ಅಲ್ಲೇ ಇದೆಯಲ್ಲ ಮೈದಯಾಂಕುರು.
1: ಪಮದ ನೀ ಸರಿ ಸರಿ
0: ತಾಳ ಗತಿ ಎಲ್ಲ ನೋಡ್ಕೋಬೇಕು. ತಕ್ಕಿ ತಕ್ಕಿಮಿ
1: ಪಮದ ನೀ ಸರಿ ಸರಿ ಸ ನೀ
0: ಸರಿ ಸರಿ ನೀ ಸೀ ದಪ್ಪ
1: ದರಿ ಸರಿ ಸನಿದ ನೀದಪ್ಪ
0: ನಿಸದ ನೀದಪ್ಪ
1: ನಿಸದ ನೀದಪ್ಪ
0: ನೀದ ಬಾನು ಹಾಡ್ಬೋದು. ದ ಬ ಮಮ್ಮ ಗ ಮ ಗ ರಿ ಗ ಮ ಪ ಬೇಕಾದ್ರು ಹಾಡ್ಬೋದು. ಅದ ಹಾಗೆ ಆ ಸಂಗತಿನೂ ಉಂಟು ಅಲ್ಲಿ. ಶ್ರೀ ಇದು ಶ್ರೀಕರ ಅಖಿಲ ತನೇ ತರಾನೇ ಹಾಡ್ಕೊಂಡ್ಬಿರ್ಬೇಕು. ಸಾಹಿತ್ಯ ಶುರು ಮಾಡಿ ಜನಿತ ನತ ನನ್ ಜೊತೆ ಹಾಡ್ಕೊಂಬನ್ನಿ.
1: ಜನಿತ ನತ ಜನ ಸಕಲ ಶುಭ ಗುಣ
0: ಸನಕ ಮುಖ ಮುನಿ
1: ಸನಕ
0: ಸನಕ ನನ್ ಜೊತೆ ಹಾಡಿ
1: ಸನ.

0: ಹಾಗೆ ಪಲ್ಲು ವಿಭಾಗಕ್ಕೆ ಹೋಗ್ತಿರ್ಬೇಕು.
1: ಧನ್ಯವಾದಗಳು ಮೇಡಮ್.
0: ಧನ್ಯವಾದ.
2: ಇದುವರೆಗೂ ಅಮೃತ ಗುರುಕುಲ ಸಂಗೀತ ಪಾಠವನ್ನ ಆಲಿಸಿದಿರಿ. ಕಾರ್ಯಕ್ರಮವನ್ನ ನಡೆಸಿಕೊಟ್ಟವರು ಪದ್ಮಾ ಗುರುದತ್, ಭಾಗವಹಿಸಿದ ವಿದ್ಯಾರ್ಥಿನಿ
1: ಭವಾನಿ.
2: ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ.

0: ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿಜಯ ಜಾಧವ್ ಗಟ್ಲೇವಾರ್ ಅವರ ಗಾಯನ ಕೇಳುವಿರಿ. ರಾಗ್ ಅಲಯಾ ಬಿಲಾವಲ್.
1: ಲಿಸನ್ ಟು ಹಿಂದೂಸ್ತಾನಿ ವೋಕಲ್ ರಿಸೈಟಲ್ ಬೈ ಶ್ರೀಮತಿ ವಿಜಯ ಜಾಧವ್ ಗಟ್ಲೇವಾರ್. ರಾಗ್ ಅಲಯ್ಯ ಬಿಲಾವಲ್.

0: ಹಿತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿಜಯ ಜಾಧವ್ ಗಟ್ಲೇವಾರ್ ಅವರ ಗಾಯನ ಕೇಳುತ್ತಿರುವಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರದಲ್ಲಿ ಪಂಡಿತ್ ರಘುನಾಥ್ ನಾಕೋಡ್, ಹಾರ್ಮೋನಿಯಂ ಎನ್ಕೆ ಕುಲಕರ್ಣಿ. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಇನ್ನೀಗ ರಾಗ್ ಕೇದಾರ್, ಖಯಾಲ್ ವಿಲಂಬಿತ್ ತೇಂತಾಲ್ ಜೋಗಿ ರಾವಲ, ನೃತ್ಯೇಂತಾಲ್ ಸಯ್ಯಾ ಮುರಾರೆ.
1: ಯು ಆರ್ ಲಿಸ್ನಿಂಗ್ ಟು ವೋಕಲ್ ರಿಸೈಟಲ್ ಬೈ ಶ್ರೀಮತಿ ವಿಜಯ ಜಾಧವ್ ಗಟ್ಲೇವಾರ್. ಶಿ ಈಸ್ ಅಕಂಪನಿಡ್ ಆನ್ ತಬಲಾ ಬೈ ಪಂಡಿತ್ ರಘುನಾಥ್ ನಾಕೋಡ್, ಹಾರ್ಮೋನಿಯಂ ಶ್ರೀ ಎನ್ ಕೆ ಕುಲಕರ್ಣಿ. ಕಂಟಿನ್ಯೂಯಿಂಗ್ ದಿ ಕಾನ್ಸರ್ಟ್ ನೌ ಲಿಸನ್ ಟು ರಾಗ್ ಕೇದಾರ್, ಖ್ಯಾಲ್ ವಿಲಂಬಿತ್ ತೀಂತಾಲ್ ಜೋಗಿ ರವಾಲ, ಧೃತ್ ತೀಂತಾಲ್ ಸಂಯಾಮೋರಾಲ್.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿಜಯ ಜಾಧವ್ ಗಟ್ಲೆವಾರ್ ಅವರ ಗಾಯನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರ ನೀಡಿದವರು ಪಂಡಿತ್ ರಘುನಾಥ್ ನಾಕು, ಹಾರ್ಮೋನಿಯಂ ಎನ್ಕೆ ಕುಲಕರ್ಣಿ. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ವೋಕಲ್ ರಿಸೈಟಲ್ ಬೈ ಶ್ರೀಮತಿ ವಿಜಯ ಜಾಧವ್ ಗುಟ್ಲೆವಾರ್. ಶಿ ವಾಸ್ ಅಕಂಪನಿಡ್ ಆನ್ ತಬಲಾ ಬೈ ಪಂಡಿತ್ ರಘುನಾಥ್ ನಾಕೋಟ್, ಹಾರ್ಮೋನಿಯಂ ಬೈ ಶ್ರೀ ಎನ್ ಕೆ ಕುಲಕರ್ಣಿ. ದಿಸ್ ಪ್ರೋಗ್ರಾಮ್ ವಾಸ್ ಕಾಂಟ್ರಿಬ್ಯೂಟೆಡ್ ಬೈ ಆಲ್ ಇಂಡಿಯಾ ರೇಡಿಯೋ ಧಾರವಾಡ್.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸಂಗೀತ ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ವೀಣಾ ಮತ್ತು ಸಿತಾರ್ ಜುಗಲ್ಬಂದಿ. ಶುಭ ಸಂತೋಷ್ ಅವರಿಂದ ವೀಣಾ, ಪ್ರಭೀರ್ ಭಟ್ಟಾಚಾರ್ಯ ಅವರಿಂದ ಸಿತಾರ್, ಪಕ್ಕವಾದ್ಯದಲ್ಲಿ ಮೃದಂಗ ರಂಜನಿ ಸಿದ್ಧಾಂತ್ ಅವರಿಂದ, ತಬ್ಲಾ ಸಾಥ್ ಗುರುಮೂರ್ತಿ ವೈದ್ಯ. ಮೊದಲಿಗೆ ಕೇಳಿ ಮೋಹನರಾಗ ಹಾಗೂ ರಾಗ್ ಭೂಪ್ ಮಿಶ್ರ ಛಾಪು ತಾಳದಲ್ಲಿದೆ. ವೆಲ್ಕಮ್ ಟು ಟುಡೇಸ್ ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಮ್. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ವಿ ಬ್ರಿಂಗ್ ಯು ವೀಣಾ ಅಂಡ್ ಸಿತಾರ್ ಜುಗಲ್ಬಂದಿ. ವೀಣಾ ಬೈ ಶುಭ ಸಂತೋಷ್, ಸಿತಾರ್ ಬೈ ಪ್ರಭೀರ್ ಭಟ್ಟಾಚಾರ್ಯ. ಅಕಂಪನಿಸ್ ಆರ್ ಆನ್ ದ ಮೃದಂಗಂ ರಂಜನಿ ಸಿದ್ಧಾಂತ್, ಆನ್ ದ ತಬಲಾ ಗುರುಮೂರ್ತಿ ವೈದ್ಯ. ಟು ಬಿಗಿನ್ ವಿತ್ ರಾಗ್ ಮೋಹನ್ ಅಂಡ್ ರಾಗ್ ಭೂಪ್, ಸೆಟ್ಟೋ ಮಿಶ್ರ ಛಾಪುತಾಳ.

ಇದುವರೆಗೂ ವೀಣಾ ಮತ್ತು ಸಿತಾರ್ ಜುಗಲ್ಬಂದಿ ಕೇಳಿದಿರಿ. ಶುಭಾ ಸಂತೋಷ್ ಅವರಿಂದ ವೀಣಾ, ಪ್ರಬೀರ್ ಭಟ್ಟಾಚಾರ್ಯ ಅವರಿಂದ ಸಿತಾರ್. ಪಕ್ಕವಾದ್ಯದಲ್ಲಿ ಮೃದಂಗ ಸಹಕಾರ ನೀಡಿದವರು ರಂಜನಿ ಸಿದ್ಧಾಂತ್, ತಬ್ಲಾ ಸಾಥ್ ನೀಡಿದವರು ಗುರುಮೂರ್ತಿ ವೈದ್ಯ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. ಇನ್ ಟುಡೇಸ್ ಪ್ರೋಗ್ರಾಮ್ ಯು ಜಸ್ಟ್ ಹರ್ಡ್ ವೀಣಾ ಅಂಡ್ ಸಿತಾರ್ ಜುಗಲ್ಬಂದಿ. ವೀಣಾ ಫ್ರಮ್ ಶುಭಾ ಸಂತೋಷ್ ಅಂಡ್ ಸಿತಾರ್ ಬೈ ಪ್ರಬೀರ್ ಭಟ್ಟಾಚಾರ್ಯ. ಅಕಂಪನಿಸ್ ವರ್ ಆನ್ ದ ಮೃದಂಗಂ ರಂಜನಿ ಸಿದ್ಧಾಂತ್ ಅಂಡ್ ಆನ್ ದ ತಬ್ಲಾ ಗುರುಮೂರ್ತಿ ವೈದ್ಯ. ದಿಸ್ ಪ್ರೋಗ್ರಾಮ್ ಇಸ್ ಅ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಬೆಂಗಳೂರು. ಎನಿ ಟೈಮ್ ಎನಿ ಮ್ಯೂಸಿಕ್.

0: 100.1 ಮೆಗಾಹರ್ಟ್ಸ್ ಗಳು. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಪ್ರಭಾಕರ್ ಕಾರೇಕಾರ್ ಅವರ ಗಾಯನ ಕೇಳುವಿರಿ. ರಾಗ್ ಮಧುಮಾತ್ ಸಾರಂಗ್, ಖಯಾಲ್ ವಿಲಂಬಿತ್ ತೇಂತಾಲ್ ಮೋರಾ ರಂಗೀಲಾ, ಧೃತ್ತೇಂತಾಲ್ ರಂಗದೇ ರದೇ.
1: ಲಿಸನ್ ಟು ಹಿಂದೂಸ್ತಾನಿ ವೋಕಲ್ ರಿಸೈಟಲ್ ಬೈ ಪಂಡಿತ್ ಪ್ರಭಾಕರ್.

0: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಪ್ರಭಾಕರ್ ಕಾರೇಕಾರ್ ಅವರ ಗಾಯನ ಕೇಳುತ್ತಿರುವಿರಿ. ಪಕ್ಕವಾದ್ಯದಲ್ಲಿ ತಬಲ ಪಂಡಿತ್ ರಘುನಾಥ್ ನಾಕೋಡ್, ಹಾರ್ಮೋನಿಯಂ ವಸಂತ ಕನಕಾಪುರ್. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಇನ್ನೀಗ ರಾಗ್ ಸಾಲವರಾಳಿ, ಖಯಾಲ್ ವಿಲಂಬಿತ್ ಏಕ್ತಾಲ್ ಆಜ್ ಬಧಾಯಿ ಬಾಜೋ, ಧೃತ್ತೇನ್ ತಾಲ್ ಸುಮಿರ ಸಾಹೇಬ್ ಸುಲ್ತಾನ.
1: ಯು ಆರ್ ಲಿಸ್ನಿಂಗ್ ಟು ವೋಕಲ್ ರಿಸೈಟಲ್ ಬೈ ಪಂಡಿತ್ ಪ್ರಭಾಕರ್ ಕಾರೇಕರ್. He is accompanied on tabla by Pandit Raghunath Nakod, harmonium by Shri Vasant Kanakapur. Continuing the concert, we listen to Rag Salagavaradi. Khyal Vilambit Ektal Aaj Badhai Bajo, Dhrit Teen Tal Sumira Saheb Sultana.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಪ್ರಭಾಕರ್ ಕಾರ್ಯಕರ್ ಅವರ ಗಾಯನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರ ನೀಡಿದವರು ಪಂಡಿತ್ ರಘುನಾಥ್ ನಾಕೋಡ್, ಹಾರ್ಮೋನಿಯಂ ವಸಂತ ಕನಕಾಪುರ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ವೋಕಲ್ ರಿಸೈಟಲ್ ಬೈ ಪಂಡಿತ್ ಪ್ರಭಾಕರ್ ಕಾರಿಕರ್. ಹಿ ವಾಸ್ ಅಕಂಪನಿಡ್ ಆನ್ ತಬಲಾ ಬೈ ಪಂಡಿತ್ ರಘುನಾಥ್ ನಾಕೋಡ್, ಹಾರ್ಮೋನಿಯಂ ಬೈ ಶ್ರೀ ವಸಂತ್ ಕನಕಾಪುರ್. ದಿಸ್ ಪ್ರೋಗ್ರಾಂ ವಾಸ್ ಕಾಂಟ್ರಿಬ್ಯೂಟೆಡ್ ಬೈ ಆಲ್ ಇಂಡಿಯಾ ರೇಡಿಯೋ ಧಾರವಾಡ್.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸಂಗೀತ ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳೋಣ ಲಾಲ್ಗುಡಿ ಶ್ರೀಮತಿ ಬ್ರಹ್ಮಾನಂದಂ ಮತ್ತು ಲಾಲ್ಗುಡಿ ಆರ್ ರಾಜಲಕ್ಷ್ಮಿ ಅವರಿಂದ ಯುಗಳ ವೈಲಿನ್ ವಾದನ. ಪಕವಾದ್ಯದಲ್ಲಿ ವಿದ್ವಾನ್ ಎಂಟಿ ರಾಜಕೇಸರಿ ಅವರಿಂದ ಮೃದಂಗ ಸಹಕಾರ, ಆರ್ ಎ ರಾಜಗೋಪಾಲನ್ ಅವರಿಂದ ಘಟ. ಮೊದಲಿಗೆ ಕೇಳಿ ರಾಮನಿ ಪೈ ತನಕೋ, ಕೇದಾರರಾಗ ಆದಿತಾಳದಲ್ಲಿದೆ ತ್ಯಾಗರಾಜರ ರಚನೆ. ವೆಲ್ಕಮ್ ಟು ಟುಡೇಸ್ ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಮ್. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ವಿ ಬ್ರಿಂಗ್ ಯು ವಯಲಿನ್ ಟು ಏಟ್ ಬೈ ಲಾಲ್ಗುಡಿ ಶ್ರೀಮತಿ ಬ್ರಹ್ಮಾನಂದಂ ಅಂಡ್ ಲಾಲ್ಗುಡಿ ಆರ್ ರಾಜಲಕ್ಷ್ಮಿ. ಅಕಂಪನಿಸ್ ಆರ್ ಆನ್ ದ ಮೃದಂಗಂ ವಿದ್ವಾನ್ ಎಂಟಿ ರಾಜಕೇಸರಿ, ಆನ್ ದ ಘಟಂ ಆರ್ ಎ ರಾಜಗೋಪಾಲನ್. ಟು ಬಿಗಿನ್ ವಿತ್ ರಾಮನಿ ಪೈತನಕೋ, ಅ ಕಂಪೋಸಿಷನ್ ಆಫ್ ತ್ಯಾಗರಾಜ ಸೆಟ್ ಟು ಕೇದಾರರಾಗ ಆದಿತಾಳ.

ಇನ್ನೀಗ ತ್ಯಾಗರಾಜರ ಮತ್ತೊಂದು ಕೃತಿ ಸಿಂಹೇಂದ್ರ ಮಧ್ಯಮರಾಗ ರೂಪಕ ತಾಳದಲ್ಲಿ ನಿಬದ್ಧವಾಗಿದೆ ನತಜನ ಪರಿಪಾಲಘನ. ನೌ ಒನ್ ಮೋರ್ ಕಾಂಪೋಸಿಷನ್ ಆಫ್ ತ್ಯಾಗರಾಜ ಸೆಟ್ ಟು ಸಿಂಹೇಂದ್ರ ಮಧ್ಯಮರಾಗ ರೂಪಕ ತಾಳ ನತಜನ ಪರಿಪಾಲಘನ.

ಈಗ ಪುರಂದರದಾಸರ ದೇವರ ನಾಮ ಸುರಟಿರಾಗ ಆದಿತಾಳದಲ್ಲಿದೆ. ಕೇಳನೋ ಹರಿ ತಾಳನೋ, ಕೇಳನೋ ಹರಿ ತಾಳನೋ ಹರಿ. ಅ ಡಿವೋಷನಲ್ ಸಾಂಗ್ ರಿಟನ್ ಬೈ ಪುರಂದರದಾಸ, ಸೆಟ್ ಟು ಸುರಟಿರಾಗ ಆದಿತಾಳ.

ಇದುವರೆಗೂ ಲಾಲ್ಗುಡಿ ಶ್ರೀಮತಿ ಬ್ರಹ್ಮಾನಂದಂ ಮತ್ತು ಲಾಲ್ಗುಡಿ ಆರ್ ರಾಜಲಕ್ಷ್ಮಿ ಅವರ ಯುಗಳ ವೈಲಿನ್ ವಾದನ ಆಲಿಸುತ್ತಿದ್ದೀರಿ. ವಿದ್ವಾನ್ ಎಂಟಿ ರಾಜಕೇಸರಿ ಅವರಿಂದ ಮೃದಂಗ ಸಹಕಾರ, ಆರ್ ಎ ರಾಜಗೋಪಾಲನ್ ಅವರಿಂದ ಘಟ. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಈಗ ಮೈಸೂರು ವಾಸುದೇವಾಚಾರ್ ವಿರಚಿತ ರಾರ ರಾಜೀವಲೋಚನ ಮೋಹನರಾಗ ಆದಿತಾಳದಲ್ಲಿದೆ. Dear listeners, you are listening to Violin to It by Lalgudi Srimati Brahmanandam and Lalgudi R. Rajalakshmi. Accompanists are on the Mridangam Vidwan M.T. Rajakesari, on the Khattam R.E. Rajagopalan. Continuing the program, now let us listen to composition of Mysuru Vasudevachar set to Mohanaraga Adithala Rara Rajivalochana.

ಈಗ ಮೀರಾಬಾಯಿ ಭಜನ್, ಭಾಗ್ಯಶ್ರೀ ರಾಗ, ಆದಿತಾಳ. ನೌ ಮೀರಾ ಭಜನ್ ಸೆಟ್ ಟು ಭಾಗ್ಯಶ್ರೀ ರಾಗ, ಆದಿತಾಳ.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಲಾಲ್ಗುಡಿ ಜಿ ಜಯರಾಮನ್ ಅವರ ತೆಲ್ಲಾನ ದ್ವಿಜಾವಂತಿರಾಗ ಆದಿತಾಳದಲ್ಲಿದೆ. ಲಾಲ್ಗುಡಿ ಶ್ರೀಮತಿ ಬ್ರಹ್ಮಾನಂದಂ ಅಂಡ್ ಲಾಲ್ಗುಡಿ ಆರ್ ರಾಜಲಕ್ಷ್ಮಿ ಕನ್ಕ್ಲೂಡ್ ದೇರ್ ವಯಲಿನ್ ಟ್ಯೂಟ್ ವಿತ್ ತೆಲ್ಲಾನ ರಿಟರ್ನ್ ಬೈ ಲಾಲ್ಗುಡಿ ಜಿ ಜಯರಾಮನ್ ಸೆಟ್ಟು ದ್ವಿಜಾವಂತಿರಾಗ ಆದಿತಾಳ.

ಇದುವರೆಗೂ ಲಾಲ್ಗುಡಿ ಶ್ರೀಮತಿ ಬ್ರಹ್ಮಾನಂದಂ ಮತ್ತು ಲಾಲ್ಗುಡಿ ಆರ್ ರಾಜಲಕ್ಷ್ಮಿ ಅವರಿಂದ ಯುಗಳ ವಯಲಿನ್ ವಾದನ ಆಲಿಸಿದರೆ ವಿದ್ವಾನ್ ಎಂಟಿ ರಾಜಕೇಸರಿ ಅವರಿಂದ ಮೃದಂಗ ಸಹಕಾರ ಘಟ ಸಹಕಾರ ನೀಡಿದವರು ಆರ್ ಎ ರಾಜಗೋಪಾಲನ್. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. Dear listeners, in today's program you just heard Violin to Eight by Lalgudi Srimati Brahmanandam and Lalgudi R. Rajalakshmi. Accompanists were on the mridangam Vidwan M.T. Rajakesari, on the ghatam R.A. Rajagopalan. This program is a contribution of Akashvani Bengaluru, anytime, Indian music.

ಗರಿ ಸದ ಬರಿ ದಾದ ಬಗ ಬದ ಬಗ ಗರಿ ಸರಿ ಗರಿ ಸದ ಬರಿ ದಾದ ಬಗ ಬದ ಬಗ ಗರಿ ಸರಿ ಗರಿ ಸದ ಬರಿ ದಾದ ಬಗ ಬದ ಬಗ ಗರಿ ಸರಿ ಗರಿ ಸದ ಬರಿ ದಾದ ಬಗ ಬದ ಬಗ ಗರಿ ಸರಿ ಗರಿ ಸದ ಬರಿ ದಾದ ಬಗ ಬದ ಬಗ ಗರಿ ಸರಿ ಗರಿ ಸದ ಬರಿ ದಾದ ಬಗ ಬದ ಬಗ ಗರಿ ಸರಿ ಗರಿ ಸದ ಬರಿ ದಾದ ಬಗ ಬದ ಬಗ